ಸತಿಯ ಪುತ್ರ ಮಗೆರ ಮೋನಗೆಲ ಅಪ್ತ ಮಿತ್ರ ಮನತಿ ಮಾಜೇ ಮಾಜೇ ಗಣಗೋತ ಕನ್ಯಾ ಪುತ್ರ ಅಪುಲೆ ನಾಯಿ ಮಾಯ ಭಜನ ಕಡಿ ಕರ್ಣ ಪ್ರಭುಜೇ ಭಜನ ಕಡಿ ಕರ್ಣ ಅಮೋಲ.

hari kunya gawa kunala nai kasaka gumina gokulat pawa gajanana bawa margamala dawa gajanana bawa margamala dawa ramati kunjavani bala ಅಚಾವಾಕ್ಯತೆ ನಂದಲಾಲ ಕುನಿಜ ಅನಾಮ ಕುಂದಾಲ ಮದಲ ಪಿತಾಲ ಗಜಾನನ ಬಾವ ಮಾರ್ಗಮಲಾದಾವ ಗಜಾನನ ಬಾವ ಮಾರ್ಗಮಲಾದಾವ ಲೀಲಾರಿ ಕುನ್ಯಾಗಾವ ಗಜಾನನ ಬಾವ ಮಾರ್ಗಮಲಾದಾವ ಗಜಾನನ ಬಾವ ಮಾರ್ಗಮಲಾದಾವ ಕದೀನಾ ದಾಲಿ ಆದವರತಿ ನಗರ ಕೃಷ್ಣ ಆಡಮೂರತಿ ಮದ

dunia kunalana ikatakawa gumila gokulat pawa gajanan bawa margamala dawa gajanan bawa ಪರಾಧಗರಾಜರನಾಯಿ ರಾಧಿಕ ಕಲ್ಯಾಸ ಪಾಯಿ ವಡಾ ಕಲಿಯೇ ಮೋನಿಡೋಯಿ ಚತಕಲ ಕೃಷ್ಣ ಕಾವಾ ಗಜಾನನ ಬಾವ ಮಾರ್ಗಮಲಾದಾವ ಗಜಾನನ ಬಾವ ಮಾರ್ಗಮಲಾದಾವ ತುಕಮನೆ ಹೋತ ಸೇವಾ

ಪ್ರಭುಚರಣಾವರ ಮಿಟಿ ಮಾರಿ ಸಿತಲೀರ ದೇವ ಮಾಜಿ ಹೌಸ ಮನಾಚಿ ಅದ್ವೈ ಮನಾಚಿ ಅದ್ವೈ ಮನಾಚಿ ಶಿಲ್ಪಿ ನಗರ ಮಾಜಾವರ್ಯ ಸಾವಯ ಕೃಷ್ಣಿ ನೇತಲೆ ಗಬಾಯಿ ಚಂದ್ರಕಾಚಿ ಗಬಾಯಿ ಟಿಪ್ಪ ಜಾಚಿ ಗಬಾಯಿ ಟಿಪ್ಪ ಜಾಚಿ ಶಿಲ್ಪಿ

papa punyai bukele la bojana deva akere wadagi ikela kapai santa jana devuni jai kalage una jana bai gora gora bandagai ವಿಠಲ ಕುಮಾರಿ ಹರಿ ನಾಮಗೇ ಮೋಟೆ ಮೋಟೆ ಕಾಳ ಪ್ರಾಣ ದೂರ ದೂರ ಜಾಯಿ ದೇವಾಲ ಪೈಸಾ ಸೋನ ಅವಡತ ನಾಯಿ ಭಕ್ತಿ ಅವಡಾಯಿ ಜಯಾ

0: ಅಂತ ಕಾಲ ಸೇವಟಿ ಕುಡಿ ಜಾತಿಲ ರೇಟ ಪುಡಿ ಭಗವಂತ ಕೇ ನಾವ ಪರಾಯ ಅಂತ ಕಾಲ ಸೇವಟಿ ಕುಡಿ ಜಾತಿಲ ರೇಟ ಪುಡಿ ಸವ ಸಾರ ಮಾನಸ್ಯಾ ಪರಾಣ್ಯ ಜಸೆ ಕಾಮಸೂತ್ರಿ ಕಲಸುತರಾಚಿ ದೂರಿ ದಯಾಚಿ ಕಳಿಯಾನ ಮಾತ್ರಿ ಕೋನಿ ನವ ಕೋನಾಥ ಜೈಸ ಬಿಸಿ ವರಲ ಚಿತ್ರಿ ಪಾಚಿ ತತ್ತವಾನಿ ಗೋನ ಗೇಲೆ ಕುಡಿ ಪಡಲಿ ಸುನ್ನಿ ಚಾತುರಾದ ಪಡಲಿ ಸುನ್ನಿ ಅಂತ ಕಾಲ ಸೇವಕಿ ಕುಡಿ ದಾತಿಲ ರೇಟ ಪುಡಿ ಭಗವಂತ ತೇ ನಾವ ಪರಾಣ್ಯ ಗಾವೆ ಐಕೋನಿ ಅಂತ ಕಾಲ ಸೇವಕಿ ಕುಡಿ ದಾತಿಲ ರೇಟ ಪುಡಿ.
1: आत्ताच आपण हरिदास वायकर आणि सहकाऱ्यांनी गायलेली वासुदेव गीता ऐकलीत. याबरोबरच लोकरंग हा लोकसंगीताचा कार्यक्रम आम्ही संपवित आहोत. आकाशवाणीचं हे धाराशिव केंद्र आहे. रात्रीचे 8:45 होत आहेत. हिंदीतून बातम्या दिल्ली केंद्रावरून आणि 9 विविध भारती मुंबईचे कार्यक्रम. सुरुवातीला हिंदीतून बातम्या दिल्ली केंद्रावरून आम्ही सहक्षेपित करत आहोत.